ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ

ಜಿ ರಮಣ್ಣ ಪಾಟು ಆತನ್ಲೆ ಕೇಪುರಿಗೆ ಸಿಂಗರವ ಅಟ್ರ ಆ ಪಾಟುದಾಗೆ ಕೊರತು ಅಟ್ರ ತಾ ಪಾಡಿದ ಎಲ್ಲ ಪಾಟು ಕ್ಲಾಸಿಕ್ ಆಡುವ ಪಾಟುತ ಅತ್ತಮಾಕ ಪಾಟುತ ಇಂದ್ರ ನಿಗಚಿದಾಗೆ ನಂಗೆ ಕೇತ್ ನೋಡಿದ್ವಣ ನಿಗಚಿದಾಗೆ ಪಪ್ಪ ಎರಡಾವ್ ಪಾಟು ನಿಂಗೆ ಇದ ಬಂದು ನೋಡದೆ ಕೇತ್ ನೋಡ್ಬಿ.